ಪದ ಪಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ ನಗ ಸನಿ